ಭೂಷಣ ವಿಭೂಷಣ ವಿಭೀಷಣ ಸುಭಾಷಣ ಭೂಷಣ ವಿಭೂಷಣ ವಿಭೀಷಣ ಸುಭಾಷಣ ಪೋಷಿಂಚ ರಾಜು ಗಣ ಪೋಷಿಣ ಶಾಂತಿ ಗುಣವಂತುದು ಬಲವಂತುದು ಹನುಮಂತುದು ಶಾಂತಿ ಗುಣವಂತುದು ಬಲವಂತುದು ಹನುಮಂತುದು ಸಂತೋಷ